0: ಎಲ್ಲ ಬೇಕು.
1: ಬೇರೆ ಬೇರೆ ಸೊಪ್ಪಿನ ನನ್ನ ಆಸೆಯರೆ ಇಂದ ಇಲ್ಲೇ ಇಲ್ಲ ಸೇರೆ ಇಲ್ಲೇ ಲಕಸ್ಕೆ ಅನ್ನೈತೇನೆ ಅಂದು ತೋರುವಂತ ken ndiku fe to dal parce que pa après nous qui ne ou pe to ou yal dole te wa gon jange je pe wa gon na te na nyala wale be buma me nak wa ka sa ba fa sa yo ko inga ko na mam ya le ti to ala sa ba de tera dem rek to so mata lami ipara ga zenga na nyaali lolo na ke tegna ba kay ngotan kadina gumbi ni la kaste an i an rogo an to leng leke

ಬರ ಹೊಂಗ ತಗಲ್ ಹಲಾದಿ ಮಾಡಿ ಮಂಚಂದ ಅಕ್ಕಾಟ ತಂದ ಅಗ್ ಬುಗು ಮಕ್ಕಂದ ಇದು ಗೋರಿ ಪೆನ್ನ ಮೇಲೆ ಈ ಬಕ್ಕ ಪಲ್ಲ ಕಾಮ ಸಕ್ಕರೆ ಬೇದ ಮಾಡಿ ಕುಡಿ ಕಳಮಳು ಕೂಜ ಮಂಚಂದ ಮಾಲೆ ಮೊದಲು ಗಾಯಿ ಮಕ್ಕಳು ಗುಬಿ ಅಮ್ಮ ಸಂಬಂಧ ಗೋದಾಲ ಸಂತನ್ಯ ಅವನ್ಯ ಅದ್ ಬಾಬ ಕನ್ಯ ಅಗ್ ಯಾಕೆ ನ್ಯಂಗ್ ಮಸಾಮಿ ಮಕ್ಕಳು ಗುರ್ಬಿ ನಾನ್ ಚಾಂದಿ ಬೆಳೆ ಮುಂದೆ ಮನ ಬೆಲೆ ಮಗ ಹನಿ ಮುದಿ ಚಾಟು ಅವಳು ಕೂಜ ಮಂಚಂದ ಮಾಲೆ ತರ ಮನ ಬೆಲೆ ನಿಮಗೆ ನುಗುಂಜಾಯ್ ಮೋದಾ ಪಾತ್ರ ನುಗುಂಜಾಯ್ ಅದ್ ಮುಳು ನುಗ್ಗ ಪಾತ್ರ ನುಗುಂಜಾಯ್ ಧರ್ಮಾನು ವೇಳೆ ನಿಮಗೆ ಪರಮಜು ಮೋದ ಬಗ್ಗೆ ಪರಮಜು ಮುಜರ ಪರಮಜು ಬಗ್ಗೆ ಪರಮಜು ನಿಮಗೆ ಕೋರಿಯಾಯ್ ಮೋದಾಲ ಪಾಂಡ ವೇಳೆ ಕೊಂಜಾಯ್ ಅಂಗ್ ಮುಡಿ ವೇಳೆ ಕೊಂಜಾಯ್ ಪಾಂಡ ವೇಳೆ ಕೊಂಜಾಯ್ ಮೋದಾಲ ಮುಟ್ಟು ಪಾಂಡ ಅಪರ್ಮಿಟ್ ಮರು ವೇಳೆ ಕೊಂಜಾಯ್ ಮೋದಾಲ ಜಮರು ಮೂ